ತಕ್ಕಿಟ್ಟು ತಕ್ಕಿಟ್ಟು ತಕ್ಕಿಟ್ಟು ತಕ್ಕಿಟ್ಟು ತಕ್ಕಿಟ್ಟು ತಕ್ಕಿಟ್ಟು ತಕ್ಕಿಟ್ಟು ತಕ್ಕಿಟ್ಟು ತಕ್ಕಿಟ್ಟು ತಕ್ಕಿಟ್ಟು ತಕ್ಕಿಟ್ಟು ತಕ್ಕಿಟ್ಟು ತಕ್ಕಿಟ್ಟು ತಕ್ಕಿಟ್ಟು ತಕ್ಕಿಟ್ಟು ತಕ್ಕಿಟ್ಟು ತಕ್ಕಿಟ್ಟು ತಕ್ಕಿಟ್ಟು ತಕ್ಕಿಟ್ಟು ತಕ್ಕಿಟ್